0: ಲೈಕ್ ಕತ್ತಿ ಸೈಸನು ಇನ್ನಿ ಹಿಡಿನಿ ಟಿಕ್ಕರ್ ಕಿಸಿದು ಇನ್ನಿ ಹಿಡಿನಿ ಟಿಕ್ಕರ್ ಕಿಸಿದು
1: ಮೋ ರಾಜಾ ಹು ಸುತ್ತಿನಿ ಪೋನಿ ತಿವನ ರಾಣಿ ಹುನ್ನೆ ಚ ಏಕ್ ಹಾಮ್ರು ಚುಟ್ಟೆ ಕಹಾನಿ ಪೋನೌ ಲ ಪ್ರಿನ್ಸೆಸ್ ಸ್ವಾಮಿ ಕರಿ ಕರಿ ವಿಷ ತಿನ್ನೆ ಕಸ್ತು ತಿನ್ನು ಪಾನಿ ಅಪ ನಚಾವ್ ನ ಪರ ಪರ ಚಾನಿ ಚಾನಿ ಮೋ ನಚಿಕ್ ಅವ ಕಾಕಿ ನ ಹುಚ್ಚ ಪಾನಿ ಪಾನಿ ಪೈಸ ಕಾಕಿ ತ ಜಾಚ ಅಪ ಸುಹನ್ನೆ ಪಹೋ ಕಿ ಮೋ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ

ಕಿರಿ ಮಾಯಾ ತಿಮ್ಮ ಕತ್ತಿ ಕೈಸನು ಇನ್ನಿ ಹಿಡಿನಿ ಚಿಕ್ಕರ್ ಕಿಸುದು ಇನ್ನಿ ಹಿಡಿನಿ ಚಿಕ್ಕರ್ ಕಿಸುದು ಮೋ ರಾಜಾ ಹು ಚುಟ್ಟಿನಿ ಪೋನಿ ತಿಳು ರಾಣಿ ಪುನೆ ಚಕಿ ಖಾಮ್ರ ಚುಟ್ಟಿ ಕಹಾನಿ ಪೊನೌ ಲಪಿಸೆ ಸ್ವಾಮಿ ಖರಿ ಖರಿ ವಿಷಯ ತಿನ್ನೆ ಕಸು ತಿನ್ನು ಪ್ರಾಣಿ ಅಪ ನಚಾವ ನ ಪರ ಪರ ಚಾನಿ ಚಾನಿ ಮನ ನಚಿ ಔಟಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಠಾಂಕಿತ ಗಾಚ ಅಪ ಸುಹನ್ನೆ ಪಹೋ ಕಿ ಮನ ಮಿಲೆ ಸಾತಿ ಮಲ ರೋಜ್ನೆ ಪಹೋ ಕಿ